ಓಂ ಅಥ ಶ್ರೀ ವಿಚಿತ್ರ ವೀರ ಹನುಮನಮಾನ ಮಂತ್ರಃ ಶ್ರೀ ಗಣೇಶಾಯ ನಮಃ. ಓಂ ಅಸ್ಯ ಶ್ರೀ ವಿಚಿತ್ರ ವೀರ ಹನುಮನಮಾನ ಮಂತ್ರಸ್ಯ ಶ್ರೀ ರಾಮಚಂದ್ರೋ ಭಗವಾನ್ ಋಷಿಃ ಅನುಷ್ಟುಪ ಛಂದಃ ಶ್ರೀ ವಿಚಿತ್ರ ವೀರ ಹನುಮಾನ್ ದೇವತಾ ಮಮಾವೀಷ್ಟ ಸಿದ್ಧಾರ್ಥಿ ಮಾರಾಮಂತ್ರ ಜಪೇ ವಿನಿಯೋಗಃ ಅಥ ಕರ್ಣ್ಯಾಸುಃ. ಓಂ ರಾಮಷ್ಟಾಭ್ಯಾಂ ನಮಃ. ಓಂ ರೀಂ ಗರ್ಜನೀಭ್ಯಾಂ ನಮಃ. ಓಂ ರೋಂ ಮಧ್ಯಮಾಭ್ಯಾಂ ನಮಃ. ಓಂ ರೈಂ ಅನಾಮಿಕಾಭ್ಯಾಂ ನಮಃ. ಓಂ ರೌಂ ಗಣಿಚಿಕಾಭ್ಯಾಂ ನಮಃ. ಓಂ ರಃ ಕರ್ತರ್ಕರ್ಭಿಷ್ಟಾಭ್ಯಾಂ ನಮಃ. ಅದ ಅಂಗನ್ಯಾಸುಃ. ಓಂ ರಾಂ ಹೃದಯಾಯ ನಮಃ. ಓಂ ರೀಂ ಶಿರಸಿ ಸ್ವಾಹ. ಓಂ ರೋಂ ಶಿಖಾಯೈ ವಶುಟ. ಓಂ ಐಶಾಂ. ಓಂ ರೌಂ ನೇತ್ರತ್ರಯಾಯ ವಶುಟ. ಓಂ ರಾಹ ಅಸ್ತ್ರಾಯ ಪಟ. ಅಥ ಧ್ಯಾನಂ. ವಾಮೇಕರೇ ವೈರವಹಂ ವಹಂತಂ ಶೈಲಂ ಪರಿಶ್ರೀಂಕರಮಾಲಯಾಢ್ಯಂ ದಧಾನಮಾಖ್ಯಾಮಾದ ಸುವರ್ಣವರ್ಣಂ ಬದೀಜ್ವರತ್ಕುಂಡಲಮಾಂಜನೇಯಂ. ಓಂ ನಮೋ ಭಗವತೇ ವಿಚಿತ್ರವೀರ ಹನುಮತೇ ಪ್ರಳಯಕಾಲಾನಲ ಪ್ರಭಾಜ್ವರತ್ಕೃತಾಪವಸ್ತ್ರದೇಹಾಯ ಅಂಜನೇ ಗರ್ಭಸಂಭೂತಾಯ ಪ್ರಕಟ ವಿಕ್ರಮ ವೀರ ದೈತ್ಯ ದಾನವ ಯಕ್ಷ ರಾಕ್ಷಸು ಗ್ರಹ ಬಂಧನಾಯ ಭೂತ ಗ್ರಹ ಪ್ರೀತ ಗ್ರಹ ಪಿಶಾಚಿ ಗ್ರಹ ಶಾಕಿನಿ ಗ್ರಹ ಡಾಕಿನಿ ಗ್ರಹ ಕಾಕಿನಿ ಗ್ರಹ ಕಾಮಿನಿ ಗ್ರಹ ಬ್ರಹ್ಮ ಗ್ರಹ ಬ್ರಹ್ಮ ರಾಕ್ಷಸ ಗ್ರಹ ಚೋರ ಗ್ರಹ ಬಂಧನಾಯ ಏಹಿ ಏಹಿ ಆಗಚ್ಛಾಗಚ್ಛ ಆವೇಶಯಾವೇಶಯ ಮಮ ಹೃದಯಂ ಪ್ರವೇಶಯ ಪ್ರವೇಶಯ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಸತ್ಯಂ ಕಥಯ ಕಥಯ ವ್ಯಾಪ್ರಮುಖಂ ಬಂಧಯ ಬಂಧಯ ಸಾಪಮುಖಂ ಬಂಧಯ ಬಂಧಯ ರಾಜಮುಖಂ ಬಂಧಯ ಬಂಧಯ ಸಭಾಮುಖಂ ಬಂಧಯ ಬಂಧಯ ಶತ್ರುಮುಖಂ ಬಂಧಯ ಬಂಧಯ ಸರ್ವಮುಖಂ ಬಂಧಯ ಬಂಧಯ ಲಂಕಾ ಪ್ರಸಾದ ಭಂಜನ ಸರ್ವಜನಂ ಮೇ ವಶಮಾನಯ ವಶಮಾನಯ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಸರ್ವಾರಾಕರ್ಷಯ ಆಕರ್ಷಯ ಶತ್ರೂನ್ ಮಾರ್ದಯ ಮಾರ್ದಯ ಮಾರಯ ಮಾರಯ ಚೂರ್ಣಯ ಚೂರ್ಣಯ ಖೇ ಖೇ ಖೇ ಶ್ರೀರಾಮಚಂದ್ರಾಜ್ಞಯ ಪ್ರಗಯ ಮಮ ಕಾರ್ಯ ಸಿದ್ಧಿ ಕುರು ಕುರು ಮಮ ಶತ್ರೂನ್ ಭಸ್ಮಿ ಕುರು ಕುರು ಸ್ವಾಹ. ಓಂ ರಾಂ ರೀಂ ರೋಂ ರೈಂ ರೋಂ ರಾಹ ಶ್ರೀ ವಿಚಿತ್ರ ವೀರ ಹನುಮತೆ ಮಮ ಸರ್ವ ಶತ್ರೂನ್ ಭಸ್ಮೀ ಕುರು ಕುರು ಹನ ಹನ ಹೂಂ ಫಟ್ ಸ್ವಾಹ. ಏಕಾದಶ ಶತಮಾನಂದ ಮಿತ್ವಾ ಸರ್ವ ಶತ್ರೂನ್ ವಶಮಾನಯತಿ ನಾನ್ಯಥಾ ಇತಿ ಶ್ರೀ ವಿಚಿತ್ರ ವೀರ ಹನುಮನ್ಮಾನ.